ಮಮೆಟಿ ಯಾರ ತಿಹಾಂಗ್ ಹರಿ ಕೊಪ್ಪನ ಎಂಬ ಹಠಾಲ ಕೌ ಬಿಚ್ಚ ಬಾಹಿ ಬೈ ಮೇಲ ಪೊಲೆ ಲೋಕೆ ರಿಂಗ್ ತಲೀಮುಲ್